ಇನ್ನು ರೊಟ್ಟಿ ಯಾಕೆ ರಾಯ್ದಕ್ಕೆ ಇಲ್ಲ ತಾನು ಅದಕ್ಕೆ ನಂಗೆ ಇವಾಗ ಕಣ್ಣು ಆಸೆ ಇತ್ತು ಕೌಮಾರಿ ಅವತ್ತಾದ್ರೆ ನೆಗೆದು ಕರೆಗನ್ನ ಜಾಯವೇವ ಆದ್ರೆ ಕಿಂಕಿನಿ ಭಾಷೆ ಮೆನಿಕೆ ಅಪ್ಪಿಯೋ ಕೋಮಲ ಸಿಂಧುರಿಗೆ ತೆಗೆದ ಕರೆಗಾನ್ನ ಕೆಲಕೇನು ಕಣ್ಣಂತುಟ ಬೇಕರಿ ರಾಸಿಕ ಕೊಲ್ಲ ರಾಜಾಯ ಅತಲು ಬೇಕರಿ ಯೋಕೆ ವ್ಯಾಡಕರಿ ನೊಕ್ಕುಮ ಮಾಲ್ಡಿವ್ಸಲ ಸಂಗೀತ್ ಪೊದ್ದಿನಿ ಕಂದೆ ಆನಂದಯ್ಯ ಅತಲು ಫಮಲಿಕೆ ಒಕ್ಕುಮ ಥೇದಲು ಕಡನು ಮಗೆ ಕೆಲ್ಲುಟಿಗೆ ಒಕ್ಕುಮ ಈಗ ಅವಟ ಕ್ಯಾಗಲು ಬತ್ ಕಡೆ ಹಮೋಮ ಕೆಗಾಲೆ ಸುಪಿರಿ ಬೈಟ್ ಕಡೆ ಅಪ್ಪ ರಾಣಿಯಕ್ಕ ಕಟ್ಟಿಯ ಮೆಗತು ಕರೆಗಾನ ಕೆಲಕೇನು ಕೆಲಿ ಮಾಡಲೇ ರುಳೇನು ಕಾದರೆ ನೆಗತು ಕರೆಗಾನ ಹಾಯ್ ಹಾಯ್ ಭಾಷೆಯೋ ಕೋಮದ ವಿಸಾಕ್ ಬಲಂಡ ಬಲಂಗು ಡಾವಲು ನೇದು ಕೆಲಹನು ಅಯ್ಯಸ್ ಲಸನ ಸಿಂಧು ಕವಿಟಾ ದಿನಾದಿ ಕೆಲಹನು ಆದರೆ ನೆಗತು ಕರೆಗಾನ ಜಯವೇವ ಒಯಾಟ ಅನಿ ತೊಕ್ಕುಮಲ ಹಂಬೆನ್ನು ಫಲವಾನ ಹಬೈ ಅಪಿ ದೆನ್ನಟ ಹಂಬೆವೆನ್ನು ಬೇ ಅನೇ ಜಯ ಅಂತ ಅಯ್ಯೇ ಏಮಕ್ಕೆ ಅನ್ನಪ್ಪ ದವಸಕ್ಕೆ ಆಟ ಮಾವು ಬಲ ನಿನ್ನು ಬೆರೆ ಆಟ ಮಠ ಅವು ಬಲ ನಿನ್ನು ಪುಲೋಂಗನೇ ಏ ಹಿಂದೆ ಹಿಮ ಹಿತವು ಹರದ ಕುಮಾರಿ ಆಗಿ ಆದರಣೀಯ ಯಾಲು ಕೋಮು ಸುಜೀವಕ್ಕ ದಮ್ಯಕ ಅಪೇಕಾಸುನೀಯ ಆನಂದಯ್ಯ ಉದಯಂಗೆ ಅಕ್ಕ ಕಟ್ಟಿಯ ಮಿಗುತ್ತ ಕರೆಗನ್ನ ಮೆನ್ನು ಮೇ ಸಿಂಧು ಅಹನ್ನು ಮೇ ಭಯ ತೊಗಲಂಟೆ ಕಾಲ್ ಕೆಲ್ಲ ವಾಟ್ಸಪ್ ಗೆಟ್ಟ ಮೆಸೇಜ್ ಹಾಕಿವಲ್ಲ ಇತ್ತೀನ ಕೋಮಲಾಟಮ ಸಿಂಧು ಡೆಡಿಕೇಟ್ ಕರನ್ನು ಪುಲೋಂಗ್.

ಸೊರವಲ್ ಏನಾ ರಚಿ ಅಯ್ಯ ಕಥಾಗಿಲ್ಲ ಅನೇ ಆದರೆ ಅನೇ ಆಟ ಆದರೆ ಒಯಾವಾಯ್ ಅಪ್ಪ ಇಲ್ಲಿಯಾನ ಪೆಟಿಯವಾಯ್ ಒಯಾಗೆ ಹಾಮಿನೇವಾಯ್ ಕಿತ್ತಕರ ಗಾನ ಅರದೆ ಲಿಯಾನ ಮನ್ ತರಹ ಯೋತಿ ಕೋ ಮಾವ ಮತಕ ಕೆಲ್ಲ ಗಿಯಾನೆ ಕೋಯಮ ಎವನಟ ಅದು ಕಥಾಗಳು ಇಂದ ಉಮೇಕಾಗ್ ದೆನ್ನ ಗಾನದು ದೇಕಾಕ ಆದರೆ ಅಮ್ಮ ಆದರೆ ಎಗತು ಕರೆ ಗಾನ ಹರಿ ಅಪ್ಪ ಈ ಥವ ಲಸ್ಸನ ಸಿಂದರಿ ಕಗಾನೆ ಅನ ಹದನ್ನ ಅತ್ರಿಮ ಮಗುಗಳಂಟ ಫೇಮಸ್ ಆಯ್ಕೆ ನಮ್ಮ ತಾಕಿರನ್ನ ಪೀರಿಯಡ್ಸ್ ಕೇಳಿಗೆ ಹರಿಮ ಪೇನ್ಫುಲ್ ನಿನ್ನೆದ ಈಗ ಮಾನಸಿಕವಾದ ಹರಿಮ ಔಲ್ ಈಗ ಅವಟ ಅಂಗಟಾತೆ ಮಾರು ಅಪಹಾಸು ಇತಿ ಮೇ ಅಪಹಾಸದ ಲೇಸಿಕರಗಾನ ಪಹಾಸು ಹೆಂಗ್ ಗತಕರಗಾನ ಆಟ ಲೀಕ್ ಏನೇನತ್ತೆ ಅದಕ್ಕೆ ನಿನ್ನ ಪಹಾಸು ಹೊಂದ ಪ್ಯಾಡಿಕ ಕೋರಿ ಅನ್ನೇ ನಿಸಾಥಮೈ ಗೆವನ ಗಾಂಡು ಉಪ್ಪು ರಿಮ ಸಾಧಾರಣ ಅಕ್ಕರನ್ನ ಫೇಮಸ್ ಆಗಿ ನಮ್ಮ ತಕ್ಕರಾನೆ ಇತಾಮ ಸಾಧಾರಣ ಮಿಲಕಟ ಗಾನ ಪುಲೋನ್ ಮೇ ಪ್ಯಾಡಿಗ ಆಟ ಲಂಗಮ ಫಾರ್ಮಸಿಗೆ ಗ್ರಾಸರಿ ಶಾಪಿಗೆ ಸೂಪರ್ ಮಾರ್ಕೆಟ್ಗೆ ಉನ್ನತ್ ಗಾನ ತೇನೋ ನಮ್ಮ ಬರಲ್ಲ ನಮ್ಮ ಕೇಳಗಾನ

0: ನಾಸ್ಟಲ್ಜಿಯಾನು ರೋಮಾಂಟಿಕ ಮತಕ ಸ್ಮರಣೆಯ
1: ನೋಯಿನಸ್ ಅಧಿವೇಗ್ಯಾಕ್ ಸುಪೀರಿಯಮ ಸಮೆದಿಯಾವಕ್ SLT ಮೊಬಿಟೆಲ್ ಫೈಬ್ ವಿತಿನ್ ದೆನ್ ಅನ್ಲಿಮಿಟೆಡ್ ಪ್ಯಾಕೇಜ್ ರಸಾಕ್ 100 Mbps ಸಿಟ 1000 Mbps ದಕ್ವಾ ಮಸಕಡ ರುಪಿಯಲ್ 5900 ಸಿಟ ಸುಪೀರಿಯಮ ಅನ್ಲಿಮಿಟೆಡ್ ವೆನ ಸಾತ್ರಿನಿನ್ನ SLT ಮೊಬಿಟೆಲ್ ಫೈಬ್ ಕೊಂದೇಸಿಯಾದಾಲವೇ

ಸುಭಮಾನ್ ದಾರಂ ರಾಗ್ ವೇವಾ ತರಂಗ ಒಬಾದ ವೆಸಕ್ ಸಂದಗೆ ನೆಹುವಾಮ ಮಟಾತ್ ಕೂಡ ಅವಧಿಯ ಮಾತಾಕ್ಕುನ ಏಕೇಕ ವಡಕಲ ಏತ ಅದ ಏ ಹಮ್ಮ ದೇಮ ಮಾತಾಕ್ಕರಕರ ಸತ್ರುವೆನ ಹೀನ್ಯಾಕ್ ಇಂದಿಕ ಸಂದ ಲಂಕಾವೆನ್